ಹೃದಯಾನಿ ಕಂಪಯನ್ ತ್ವಂ ತಿಗ್ಮಧಾರಾ ಶಿವರಾರಿ ಸೈನ್ಯಂ ಈಶ ಪ್ರಯುಕ್ತೋ ಮಮ ಚಿಂಧಿ ಚಿಂಧಿ ಚಕ್ಷೂಂಷಿ ಚರ್ಮನ್ ಛಟ ಚಂದ್ರ ಛಾದಯ

ಕೂಷ್ಮಾಂಡವೈನಾಯಕ ಯಕ್ಷರಕ್ಷ ಭೂತಗ್ರಹಾಂಶ್ಚೂರ್ಣಯ ಚೂರ್ಣಯಾರೀನ್ ತ್ವಂ ಯಾತು ಧಾನ ಪ್ರಮಥ ಪ್ರೇತ ಮಾತೃ ಪಿಶಾಚ ವಿಪ್ರಗ್ರಹ ಘೋರ ದೃಷ್ಟಿ ದರೇಂದ್ರ ವಿದ್ರಾವಯ ಕೃಷ್ಣ.